ಪಿಲೆಯಾಗಿ ರಾಣಿ ಪಾಂಡವ ಬೀಜ ಕಭಾಯಿ ಬೀಜ ಮಾ ಸದಾ ಥೀನ್ ದ್ರೌಪದಿ ಛೋರಾ ಪಾಂಚ ಪರಾಕ್ರಮೀ ಹುನ ಗಯೆ ತಿ ದ್ರೌಪದಿ ಕಾ ಪಚಿ ರಾಣಿ ಅರ್ಜುನ ಕಿ ಪಚಿ ಹುನ ಗಯಿನ್ ಬೈನಿ ಜಮುನ ಕಿ ನಾರಾಯಣ।

ಮಾಡ ತಿರುಗುತ್ತೆ ಎಷ್ಟೋ ದೇಹ ಹಲ ದೇಹನ ಭಾವು ಸಾರ ಭಸ್ಮ ಚುರುಕೊಯ್ ಪನಿ ಬಂದ ಬಂದು ತಿಂದ ಛಾಯ್ ನನ್ ಉತಪತಿ ಬಿಸ್ತಾರ ಸೇ ಭಾಯಿ ಛೋಡ ಪನಿ ಭಸ್ಮ ಭಾಯಿ ಬಿಸ್ತಾರ ಗಾಂಧಾರಿ ಪನಿ ಸೂರ್ಯಹರಣ ಭಯ ಬಸಿಯು ಉತಪತಿ ಅರ್ಜುನ ಫರ್ಕೆರ ಆರ ಕೇ ಭನ್ನ ಲಾಗು ಭಯ ರಾಜಾ ಇಜಿ ಶೀತ್ಲಾಯಿ ಭಾರಿ ಹೇ ಪ್ರಭು ಸಾರಾ ಸಾರಿ ಕೇ ಪನಿ ಛಾಯ್ ನಾ

ಮೈ ಪರಶುರಂ ಸರಿ ಬಂದ ಖೇರ ಓ ಸತ್ರಜಿತ ಮಹಾರಾಜ ಭನ ಲಾಗೆ ಯಶುರ ಜೇ ಮಾತಾ ಹಜುರಲೆ ಮಲೈ ವರದಾನ ದಿನ ಹುಂಚ ಭನಿ ನಾರಾಯಣ.